0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರ ದನಿಯಲ್ಲಿ ಕೇಳಿ ಶ್ರೀ ಆಂಜನೇಯ ಶ್ರುತಿ ಸುಪ್ರಭಾತಂ, ರಚನೆ ಸಿಎಸ್ ನಾಯಕ್. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಶ್ರೀ ಆಂಜನೇಯ ಶ್ರುತಿ ಸುಪ್ರಭಾತಂ, ಸಂಗ್ ಬೈ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ, ರಿಟರ್ನ್ ಬೈ ಸಿಎಸ್ ನಾಯಕ್.

0: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ರಮಾಮಣಿ ಆರ್ ಎ, ಭಾಗವಹಿಸುತ್ತಾರೆ ಸೌಮ್ಯ.
3: ನಮಸ್ಕಾರ ಗುರುಕುಲ.
4: ನಮಸ್ಕಾರ ಅಮ್ಮ. ಸಮಯ ಆಯ್ತಾ ಸಾಧನೆ ಮಾಡಲಿಕ್ಕೆ?
3: ಪರವಾಗಿಲ್ಲ,
4: ಮಾಡಿದ್ದೀರಾ. ಓಕೆ, ಇವಾಗ ಪಲ್ಲಿ ಒಂದು ಸುಮಾರಿಗೆ ಬಂದಿದೆ ಅಂದರೆ ಅನುಪಲ್ಲಿಯಿಂದ ಹಾಡ್ಕೊಂಡು ಬನ್ನಿ.
3: ಸರಿ.
4: ಅನುಪಲ್ಲಿ ವೆನ್ನೈ ಉಂಡ ಅಲ್ಲಿಂದ.
3: ಸರಿ.

0: ಉಚ್ಚಾರಣದ ಸಾಹಿತ್ಯ ನೋಡೋಣ.
1: ಸರಿ.
0: ಕನಕಭೂಷಣಮುಲು ಪೆಟ್ಟಿ ಮರಿಯು ಸೊಗಸು ಜೇಸಿ ಪಾಲು ಪೋಸಿ ಪೆಂಚಿನ ತನುವು ತನಮುಗಾದು ನಿರ್ಮಲ ನಿರ್ಮಲ ತನ ಮಿಂಚುಕ ಲೇದು ಎನುಚನು ಅನುದಿನ ಮೊನರಿಂಚು ಸತ್ಕ್ರಿಯ ನೀ ಕನಿಪಲ್ಕಿನ ತ್ಯಾಗರಾಜ ರಕ್ಷಕಿ ವಿನು ಮನ್ನಿಂಪ ನೀವನಿ ಎರಿಗಿ ವೆಲ್ಪುಲ ವೇರನಿ ಯಂತುರ ತ್ರಿಪುರ ಸುಂದರಿ.

0: ಇವಾಗ ಸ್ವರ ನೀವು ಬರ್ಕೊಂಡು ಸಾಹಿತ್ಯಕ್ಕೆ ಹೇಳ್ಕೊಡ್ತೀನಿ. ಸನಿಪದ ಸನಿಪದ ಬರ್ಕೊಂಡ್ರ ಸನಿಪದ ಪದ ಮಗರಿ ಹಾಡೀಗ
1: ಸನಿಪದ

0: ನಮಸ್ಕಾರ.
1: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ರಮಾಮಣಿ ಆರ್ ಎ, ಭಾಗವಹಿಸಿದವರು ಸೌಮ್ಯ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ.
2: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಸುಖಿಯಾ ಬಿಲಾವಲ್, ಖಯಾಲ್ ವಿಲಂಬಿತ್ ಜಪ್ತಾಲ್, ದೇವಿ ದುರ್ಗೆ.
4: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ರಾಗ್ ಸುಖಿಯಾ ಬಿಲಾವಲ್, ಜಪ್ತಾಳ್ ದೇವಿ ದುರ್ಗೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವೀರೇಶ್ವರ್ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಸಂಪೂರ್ಣ ಮಾಲ್ಕೌನ್ಸ್ ಖಯಾಲ್ ವಿಲಂಬಿತ್ ತೀನ್ ತಾಲ್ ಬರಜ ರಹೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಸಾರಂಗಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್ ಅಂಡ್ ಸಾರಂಗಿ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ

ರಿಂದ ಕಾರ್ಯಕ್ರಮದ ಆರಂಭದಲ್ಲಿ ಮುತ್ತಯ್ಯ ಭಾಗವತರ ವಿರಚಿತ ಸಿದ್ಧಿವಿನಾಯಕಂ ಮೋಹನ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ವಿ ವಾರಿಜಾಶ್ರೀ. ಆ ಕಂಪನೀಸ್ ಆರ್ ಆನ್ ದ ವಯಲಿನ್ ಸಿಂಧು ಸುಚೇತನ್, ಆನ್ ದ ಮೃದಂಗಂ ಪಿ ನರಸಿಂಹನ್. ಟು ಬಿಗಿನ್ ವಿತ್ ಸಿದ್ಧಿವಿನಾಯಕಂ, ಸೆಟ್ ಟು ಮೋಹನ ಕಲ್ಯಾಣಿ ರಾಗ ಆದಿತಾಳ, ರಿಟನ್ ಬೈ ಮುತ್ತಯ್ಯ ಭಾಗವತರ್.

ಕಾಮಾಕ್ಷಿ ಶ್ಯಾಮಶಾಸ್ತ್ರಿಗಳ ರಚನೆ ಭೈರವಿರಾಗ ಮಿಶ್ರ ಛಾಪುತಾಳ ನೌ ಅ ಕಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಭೈರವಿರಾಗ ಮಿಶ್ರ ಛಾಪುತಾಳ ಕಾಮಾಕ್ಷಿ.

ಈಗ ತ್ಯಾಗರಾಜರ ಕೃತಿ ಪೂರ್ಣಲಲಿತರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಕಲುಗುನ ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಪೂರ್ಣಲಲಿತರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಾರಿಜಾ ಶ್ರೀ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಸಿಂಧು ಸುಚೇತನ್ ಅವರಿಂದ ಮೃದಂಗ ಆರ್ ನರಸಿಂಹನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ವಾರಿಜಾ ಶ್ರೀ ಅವರಿಂದ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಸಿಂಧು ಸುಚೇತನ್, ಮೃದಂಗ ಆರ್ ನರಸಿಂಹನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ವಿ ವಾರಿಜಾ ಶ್ರೀ. ಶಿ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಸಿಂಧು ಸುಚೇತನ್ ಆನ್ ದ ಮೃದಂಗಂ ಆರ್ ನರಸಿಂಹನ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.

0: ಮಿಕ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುವಿರಿ. ರಾಗ್ ರಾಗಿಶ್ರೀ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಏರಿ ಬಿರಮೋರಾ, ಧೃತ್ತೇಂತಾಲ್, ಸುಂದರ ಬಲ್ಮಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ರಾಗ್ ರಾಗೇಶ್ರೀ ಕೌನ್ಸ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಏರಿ ಬೀರಾ ಮೋರಾ, ಧೃತ್ತೇಂತಾಲ್, ಸುಂದರ ಬಲ್ಮಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್, ಸಾರಂಗಿ ಶಬೀರ್ ಹುಸೇನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೂ ಕರೀಂ ರಹೀಂ, ಧೃತ್ತೇಂತಾಲ್ ಸುಗನ ಬಿಚಾರೆ.
1: He is accompanied on tabla by Sharaf Ahmad Khan, harmonium by Mashkur Hussain, sarangi by Shabir Hussain. Continuing the concert, now listen to Raag Shuddh Sarang. Khyal Vilambit Ektal, Tu Karim Rahim, Dhrit Tintal, Sugama Bichar Hai.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್ ಹಾಗೂ ಸಾರಂಗಿ ಶಬೀರ್ ಹುಸೇನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶರಾಫ್ ಅಹಮದ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮಶ್ಕೂರ್ ಹುಸೈನ್, ಸಾರಂಗಿ ಬೈ ಶ್ರೀ ಶಬೀರ್ ಹುಸೈನ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿ ಗೋಪಾಲ್ ಅವರಿಂದ ವೀಣಾವಾದನ ಆಲಿಸೋಣ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ಡಾ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಮೊದಲಿಗೆ ಬೇಗಡೆ ರಾಗದ ವರ್ಣ ಎಂತ ಚಲಮೋ ಆದಿತಾಳದಲ್ಲಿದೆ, ರಚನೆ ವೀಣಾಕುಪಯ್ಯಾರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in today's program we bring you Veena recital by V. Gopal. He is accompanied on the mridangam by Dr. V. V. Vaidyanathan, on the ghatam N. Gurumurthy. To begin with, Varna Entha Chalamo, set to Begadi Raga Adithala, written by Veena Kuppayar.

ಈಗ ತ್ಯಾಗರಾಜರ ಕೃತಿ ಆರಬಿರಾಗ ರೂಪಕ ತಾಳದಲ್ಲಿದೆ ನಾದಸುಧಾ ರಸಂಬಿಲನು. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಆರಬಿರಾಗ ರೂಪಕ ತಾಳ ನಾದಸುಧಾ ರಸಂಬಿಲನು.

ನೆನರುಂಚಿ ನಾನು ತ್ಯಾಗರಾಜರ ಕೃತಿ ಮಾಳವಿರಾಗ ಆದಿತಾಳದಲ್ಲಿದೆ. ಒನ್ ಮೋರ್ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮಾಳವಿರಾಗ ಆದಿತಾಳ ನೆನರುಂಚಿ ನಾನು

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಗೋಪಾಲ್ ಅವರ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಡಾಕ್ಟರ್ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಸ್ವಾತಿ ತಿರುನಾಳರ ಕೃತಿ ತೋಡಿರಾಗ ಮಿಶ್ರಛಾಪು ತಾಳದಲ್ಲಿದೆ ಸರಸಿಜನಾಭ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ವಿ ಗೋಪಾಲ್. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಡಾಕ್ಟರ್ ವಿವಿ ವೈದ್ಯನಾಥನ್, ಆನ್ ದ ಘಟಂ ಎನ್ ಗುರುಮೂರ್ತಿ. Continuing the program, now let us listen to a composition of Swati Thirunal, set to Todi Raga Mishra Chaputala, Sarasijanabha.

ವಿ ಗೋಪಾಲ್ ತಮ್ಮ ವೀಣಾ ವಾದನವನ್ನು ತಿಲ್ಲಾನದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ರಚನೆ ಸ್ವಾತಿ ತಿರುನಾಳ್, ಧನಶ್ರೀರಾಗ ಆದಿತಾಳ. ವಿ ಗೋಪಾಲ್ ಕನ್ಕ್ಲೂಡ್ಸ್ ಎಸ್ ವೀಣಾ ರಿಸೈಟಲ್ ವಿತ್ ತಿಲ್ಲಾನ ರಿಟನ್ ಬೈ ಸ್ವಾತಿ ತಿರುನಾಳ್, ಸೆಟ್ ಟು ಧನಶ್ರೀರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ಗೋಪಾಲ್ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ನುಡಿಸಿದವರು ಡಾಕ್ಟರ್ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recital by V. Gopal. He was accompanied on the mridangam by Dr. V. V. Vaidyanathan, on the ghatam N. Gurumurthy. This program is a contribution of Akashwani Bengaluru, anytime Indian music.